ಹೌದಾಯನು ಯಹು ನಿರ್ಗುಣ ಗುಣ ಕಥಿವು ನಾ ಭೂಜಯ ಬಕ್ಸಲೇ ಹೋ ತಾವ ನಾನಕ ಸೀ ಜಯ ದೇಹ ಪ್ರಸಾದ ತಾರು ಪರ ಸುಖ ಬಸ ಹೈ ಸುತ ಪ್ರಾತ ಮೀತ ಬಂತಾ ಸಂಗ ಹಸ ಹೈ ದೇಹ ಪ್ರಸಾದ ಪೀವಹ ಶೀತಲ ಜಲಾ ಸುಖದಾಯಿ ಪವನ ಪಾವ ಕೇ ಅಮುಲಾ ದೇಹ ಪ್ರಸಾದ ಭೋಗೇ ಸಬ ರಸಾ ಸಗಲ ಸಮಗ್ರಿ ಸಂಗ ಸಾಥ ಬಸಾ ದೀನೇ ಹಸ್ತ ಪಾವ ಕರ ನೇತ್ರ ರಸನಾ ತಿಸೇ ತ್ಯಾಂಗ ಬರಸ